ಮಾಡು. ಕವಿ ಚೌಚಿತಿ ಕಂದ ಮೂಲಮು ಸರಸರಾಜಾನ್ನ ಭೋಜನ ಮೇಕಾಗಿ ಏನಾಡು ಚವಿ ಚರ್ಚಿತಿ ಕೋಣ ಭೃಗರುತು ಲೀಲಾ ಸುಖಲಾಪ ಪಾಲಿಕಾಡಿ ಖಟ ಖಟ ಖಟ ಖಟ ಅಖಟ ಹೆದಿಗಿದ್ದೀವಿ ಉತ್ಕಟ ದಿನೇ ಸಖರ ಕಿರಣ ಜಾಲ ತಪ್ತ ಕರ್ಕ ಸಸಿಲಾದ್ರಿ ಕಟಕ ಗಮನ ಶ್ರಮೋದ್ಭೂತ ಜಟು ಇದು ಅಂಥಯುನು ನನ್ನ ಬರಿನ್ ಸುಟ ಜಯಸಿ ನನ್ನ ಬರಿನ್ ಸುಟ ಜಯಸಿ ನನ್ನ ಬರೇ ಸುಟಂ

ಹರಿಪಾದೋದ್ಭವನೌಟ ಹರಿಪಾದೋದ್ಭವನೌಟ ನಾ ಜಲಮುನಂದ ಪ್ಲಾವ ಮುಂಜೇಸಿನ ಗುರುಪಂಖಂ ಭುಲಟಂ ಭೂಮಿ ಕನಸು

ಹೃದಯ ಸಿಂಧು ನೀವೇ ಕಾಶಿ ವಿಶ್ವನಾಥ ಹೃದಯ ಸಿಂಧು ನೀವೇ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವ ದೇವ ನಮೋ ಭಕ್ತಪಾಲ

ಚಿಟ್ಟಮ್ಮಾ, ಇದು ಎಂಗೋಲಮ್ಮ, ಆ ಕುಳ್ಳು ಮೋತೋಳು, ನಿನ್ನು ಕೂಕಲೇಸ್ತೇನು, ಟಾಪು ಲೇಪಲೇವ, ಟೋಪಿ ವೈದ್ಯಲೇವಾ.